ಪತಿ ಪಾದೌ ಪಾತುತಿ ನಮಣಿ ಪಾತು ಮಿತ್ರೋಖಿಲಂ ವಪುಃ ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಚ್ಚ ಸನ್ನಿಧಂ ಸ